0: Gulazoro harami kuruntu wante kanja siyena diagozi ndara somi tapisku usku nuda uwa kuruna karau. Tajo kuruwa dema harami kuruntu kumalok tunde sa la reta suwa kakal na dune na ptundu haya sawuya. Taji paraskram fuyuro konyen na dune paraskram dune ningi ngumurie. Tajo kwa ningi ngumurie gultia. Nya yi taji rang numponum kam. Yaka liwanimin sabu baradune ngumuri layay adun adema daji harami karantu ma balari paraskram dune ninge ada itagat kikin na dune daji kawo siram suro paraskram duro ga enduro ngople ada kruno
1: Mamma,
2: Mamma,
1: Mamma,
2: Mamma,
1: Mamma,
2: Mamma,
1: Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, Mamma, M yakamata kunarai mama yana zani kaise kima kuriye singai mama yana zani
2: mari mama
1: mandu se mama mama yana zani
2: bagura dukhe kanan ma
1: bela dara madruma sugama mana zani
2: to jaba ne
1: balaga sasya sitara magar mana zani do
2: are
1: madruma magar mana zani
2: jabar boy
1: ಬಲ್ಲಕೇಶಿ ತಾರಾ ತುಮ್ಮ ಜ್ಞಾನ ಬಲ್ಲಕೇಶಿ ತಾರಾ ತುಮ್ಮ ಜ್ಞಾನ
0: ಗಿಲಾಜೋರು ಹರಮಿ ಕರಂತು ಒಂದೆ ಕಂಜಸಿ ನಂದ್ಯಾ ಗೋಜಿ ದಾರಾಸೋ ಮೀಟಾ ಪಿಸ್ಕು ಉಸ್ಕುನ್ನ ಊವಾಕರಾವ್ ದಾಜುಕು ಹರಮಿ ಕರಂತು ನಪ್ಪಿಂದು ಸೌಯಾ ಲಂಗೆ ಜೋಲ್ ಮನಾಯ್ದ ನಂದಿರೋ ಕಾಂಗ್ಯನ್ ಅಂದಿರೋ ಕಾಂಗ್ಯ ಅಂದ್ಯಾ ಬೋನು ಕುರು ಅದೇ ಮಾ ದಾಜಿ ನಂದಿ ನಿಂಗಿಂದು ದ ಇತಾರಬ್ಕು ಇಜೋಲಾಡು ನೆ ಅಂದ್ಯಾ ಬೋನು ನಿಂಗಿಂದು ಸೊ ದ ಇತಾರಬ್ಕು ಇಮಾ ದೇ ಸಂದಿ ಮಾ ಸುಪರೋಸ್ಕು ಫಲ್ ದಿಯೌಲಾರ್ ಫಲ್ ಉಸ್ಕು ಫಲ್ ದಿಯೌ ಅರಸ್ಕ ಸುಪರ್ ಔ ಸುಪರ್ ಲಾರ್ ಸುಫರ್ ಫಲ್ ಊ ದಿಯೌ ಇಂದಿ ಸುಪರ್ ಲಾರ್ ಅರಸ್ಕ ದಿಯೌ ದಾಜಿ ನೊಂಬಾ ಇಂದಿ ಅಲ್ಲನ್ ನಂದಿ ಅಂದ್ಯಾ ಬೋನುಯಾ ದಾಜಿ ನಿಂಗಿಂದು ಸದಾ ಇತಾ ರಬ್ಕುಯ್ ಲೊಕ್ಟುಬರ್ ನಾಟುಬಾರು ಲಿಂಗಿ ಝೋಲ್ ಮನಾಯ್ದಾ ಆ ಗೋಟಾ ಬದಿಯನ್ ಅಸ್ಸಲಾಮು ಅಲೈಕುಮ್
3: ವಅಲೈಕುಮ್ ಸಲಾಂ ವರಹಮತುಲ್ಲಾಹ ವಬರಕಾತು ಬಾಲ ಯಾರಿ ಉಷೆ ಕಸದಿರು
0: ಉಷೆ ಎಂದಾ ಅತಕಲೇವಾ
3: ಕಲೇವಾ ಸಲೇ ಅಲ್ಹಮ್ದುಲಿಲ್ಲಾಹ್ ಎಂದಾ ಗುಮುರಿ
0: ಕಲೇವಾ ಸಲೇ ಕುಮಾರ್ ಅಸ್ಕರ ಅತುಮಂಗಿಲಂ ಬೇಜಿ ಕಲೇವಾ ಸಲೇ ಸಾರಿ ನೋ ಅನಾ ಶಂದೋನ್
3: ಕಲೇವಾ ಸಲೇ ಗುಮುರಿ ಸಾರಿ ನೇನಾ ಸರೈ ಗಾದರ ಮಮ್ಮನ್ ಗಾವ ಬಕಾಸಿ ಎಂಗುರು ಮಸಾಮ ಲೇನೆ ವೈಚು ತಕರಾಡಿಯೋ ಕರಿಂತು ಕಲೇ ಬರ್ನೆ ಮನಾಜಿನ್
0: ಗ್ಲಾಜೋರೋ ಮಮ್ಮನ್ ಗಾವ ಬಕಾಸಿ ದಾಜಿ ನಿ ಪರಸ್ಕರಂ ನಿಂಗೇವೋ ಯಾ ಕರಿಂಗೆ
3: ಅಲ್ಹಮ್ದುಲಿಲ್ಲಾಹ್ ಲೋಕ್ಟು ಅರೆನ್ ಜೆಮಿನ್ ದೇ ಫಾತೋ ಉಂದರಾ ಸಂದಿ ಕುರಾಬಾ ಗಾನ ಬಕಾಮುನ್ ಕೋಂಗಾನ್
0: ನಾಮ್
3: ದೋನೆ ಲೋಕ್ಟು ಅರೆನ್ ಕೋನಿ ಫಾಂಜಿನ್ ಸಮಸೋರೋ ಉಂದಬಾರಾಂ ಗುಮುಯೋ ಗುಮುನಾ
0: ನಾಮ್
3: ಜಾಜಿ ಆರಿ ಮಸೂರ ಜಿಲಾರೆ ಬಾಗು ಸಿಂಗುರ ಸಿಮಾರೆ
0: ಜಾಜಿ
3: ಉಮರ್ ಹಬೀಬ್ ಗುರು ಗಂಬೋರೆ ಜಾಜಿ ಅಬ್ಬಾಬು ಕರಿಯರಿ ಮಾಯಿ
0: ಜಾಜಿ
3: ಯಾಮಿನಂಗುರು ಲಾಂಬೋರೆ ಜಾಜಿ ಮಶಿ ಅಬ್ದುರಹಮಾನ್ ಗಾವ್ ಬಕಾಸಿ ಜಾಜಿ ಆಮ್ ಪಾತೆನ್ ದಾರಾಸನ್ ನೆರೆಸ್ಯಾ ಜಾಜಿ ಉಮಿ ಫಾಚನ್ ಬಾಬಾಚಾರೆ
0: ಜಾಜಿ
3: ಜಿಕ್ಲಾ ಬಾಲೆ ಅರಿ ಜಾಜಿ ಇಂಜಿನಿಯರ್ ದೇ ತೆರೈ ದಾತಾ ಕುಮಾರು ವಾ ಕರಿಂಜಿ ಫಾತೆಲನ್ ಮುತ್ತಾ ಬುಜಿ ಸರ್ರುಷಾ ಅಮಲಿಯನ್ ಜಾರೋ ಇಂದಾ ಬಸರ ಸಲ್ಲಾ ಗುಂದನಾ ಜಾಜಿ ಪಲ್ಮಾತಾ ಕಾಲೇನ್ ಕುಂಟೆನ್ ಪಲ್ಮಾತಾ ಮಹಮ್ಮದ್ ಪಲ್ಮಾತಾ ಮಹಮ್ಮದ್ ಅಲಿ ಅಸೋ ಜಾಜಿ ಸಮಾಸೋ ಸೇರು ಅಸೇ ಅದು ಬಾರ ಅವನ್ ಗುಮುರಿಯೋ ಬಾಲ ಆಡಿ
0: ಕೇಳುವಂತಿನೇ ಸೇತುಷಾ ಅಮೀನ್ ಯಾರ ಬಾಲ ಅಮೀನ್ ಹಿಂಗಲಾ ಜೋರು ಮಮ್ಮನ್ ಗಾವ್ ಬಾ ಕಾಸೆ ಹಿಂಗೆ ಲುಕ್ತಾ ಗೋನುಮ್ ಅಂದ್ಯಾ ಬೋನುಮ್ ಕುರಾ ದೇಮಾ ಹಿಂಗೆ ನಿಂಗಿಮ್ ದಾ ಇತಾರಪ್ ಕುವಾಯನ್ ಅಸ್ಸಲಾಮು ಅಲೈಕುಮ್ ಅಸ್ಸಲಾಮು ಅಲೈಕುಮ್
4: ವಾಲೈಕುಮ್ ಸಲಾಂ
0: ಗಲಾಜೋರೋ ಶೆ ಕಿನ್ಶೋರೋ ಪರಸ್ಕರಂ ನಿಂಗೇರೋ ಡು ಮನಾಜಿನ್ ದನಂದ್ಯಾ ಬೋನಿಮಿ
4: ಪರಸ್ಕರಂ ನಿಂಗೆ ಅಬ್ಬಾಬ್ಲಾ ಜಕನೈ
0: ಗಲಾಜೋರೋ ತುಮಾಂಗೆಲಂ ಬೇಜಿ ಕಿಲೋ ಅಸಲೈಯನ್ ಸರಿನುವ
4: ಕಿಲೋ ಅಸಲೈಯನ್ ಲೇ ಸಲ್ನಿಯ ಕಮಾಚೆ ಶರಣ್ಯ ದಾದಾ ತುಬಾರ್ ಬೋಕು
0: ಮಾಶಾಅಲ್ಲಾ
4: ಲಾ ಜಮೀನ್ ದೇ ಫಾತನ್ ದರಸನ್ ಸೇ ದುಕ್ಸರೋ ಬರ್ರಂಗ ಮುರಿಯಾ ತೇರೋ ಮನಾ
0: ಗಲಾ ಅಸ್ಕರಿಂಗೇನಾ
4: ಜಮೀನ್ ದೇ ಫಾತೋ ಆ ಕ್ವಾದನ್ ದರಸನ್ ಕುರಾಬಾ ಗನಾಬಾ ಕ್ರಿಂಗ್ಜಾಯಾ ಕ್ರಿಂಗ್ಜಾಯಾ ಬಾ ಸೇ ದುಕ್ಸರೋ ಬರ್ರಂಗ ಮುರಿಯಾ ತೇರೋ ಮನಾ
0: ನಾಮ್
4: ಗೋಯಿಂ ಬಕರ ಬಲನ್ ಚುರೆ ಸೇರೋ ಸೇ ಬರ್ರಂಗ ಮುರಿಯಾ ಸೇ ಮನಾ
0: ತುಮಾಂಗಿಲಂ ಬೇಜಿನ್ಯಾ ಕ್ರಿಂಗ್ಜನರು
4: ಬಾಂಡಿ ಉಮರ್ ಹಬೀಬ್ ಸೇರೋ ಸೇರೋ ಬರ್ರ ಸೇ ಮಂಗ ಮುರಿಯಾ ಮನಾ
0: ಮಾಶಾಅಲ್ಲಾ
4: ಕೊಂತು ಉಂಗುಲ್ ಮಂಗ್ರೋ ಬಲುಂ ಕುತೆ ಸೇರೋ ಸೇ ಬರ್ರ ಸೇ ಮಂಗ ಮುರಿಯಾ ಮನಾ
0: ನಾಮ್
4: ಇಂಗಲ ಬಾಂವ ಸೇತು ಸೇ ಬಲಾಲಿ
0: ಇಂಗಲಾ ಸೋರೋ ಅಬ್ಬಾ ಬುಲಾ ಜಕನೆ ನಿರೋ ಅಸ್ಕ್ರಿಂಗೇನಾ ಡಾಕ್ಟರ್ ಗೋನು ಮಾಂಡಿ ಅಬೋನು ಕುರಾದಿ ಮಾನಿಂಗಿಮ್ ದಾ ಎಟಾರ್ ಪಾಯಿಂಟ್